ನಾದ ಕುಳುಕೂಳಪ್ಪಾಯಿ ಪೈಂಜಣ ಝುಳು ಝೂಳ ನದಿ ಮಂಜೂಳ ನಾದ ಕುಳುಕೂಳಪ್ಪಾಯಿ.